ಶನಿವಾರ ರಾತ್ರಿ ನಾನು ನೀಂದ ನಹಿ ಅತ್ತಿ ತೋಟಲು ಸೋಲಾ ಕೋಟಾರೆ ನಾನೇ ಗಿನಗಿನ ಹೆದಾಲೆ ಮತ್ತು ಜಾಗದ ಹೂ ರಕ್ತ ಜಾಣ ಕೈಸೆ ತುಸ.